ಇಶಕ್ಕೆ ಮಿನು ಮಿನು ಹಾಬಿ, ಖುಷಿಕ್ಕಿ ಜಿಲ್ಲು ಜಿಲ್ಲು ಬೀಬಿ, ಬಿಂದುನ್ ಹುಲ್ವಾ, ರಿಂಗಿಂಗಿನ್ ಜಿಂಜಿನ್ನ ಪಸಿಕ್ಕಿ ಹಲ್ವಾ, ಝೀ ಬೂಂಬಾ.